ಸರ್ವಾಗಿ ನಮ ಸಂಸಾಗಿ ನಮ ಸರ್ವಸುಖಂ ನಮ ಸರ್ವಭೂಗಂಗ ನಮ ಸರ್ವಕರ್ತ ನಮ ಸರ್ವಾರ್ಥ ನಮೋ ಜೋಗ ಜೋಗಿ ನಮ ಭೋಗ ಭೋಗಿ ನಮ ಸರ್ವದಯಾಲಿ ನಮ ಸರ್ವಕಾಲಿ ಜಾತ್ರಿ ಚಂದ ತವ ಪ್ರಸಾದ ಅರೂಪ ಅನೂಪ ಜೂಹಾ ಪೂಹಾ ಲೇಖಾ ಬೇಘಾ ನಾಮ ಕಾಮ ದೇಹ ಪಯ ಜೀತ ಪೀತ ಧರ್ಮಾನ ನಿಧಾನ ದುರ್ಭರ್ಗ ಸರ್ಗ ನೀಲ ನಾದ ಜಯ ಜಾದ ਅਜਨਮਹਿ ਵਰਣ ਪੂਜਾ ਵਰਣ ਆ ਗਾਂਜਾ ਪਾਂਜਾ ਜੂਜਾ ਗਾਂਜਾ ਮੀ ਘਰ ਵੀ ਗਾਂਜਾ

ಬೃಂದೇ ನಮ ಬೀಜೇ ನಮ ರಾಸಾಸೇ ನಮ ಬ್ರಹ್ಮ ತಂಗ ಸ್ವರೂಪೇ ನಮೋ ಯೋಗ ಯೋಗೇ ನಮೋ ಜ್ಞಾನ ಜ್ಞಾನೇ ನಮೋ ಮಂತ್ರ ಮಂತ್ರೇ ನಮೋ ಧ್ಯಾನ ಧ್ಯಾನೇ ನಮೋ ಯುದ್ಧ ಯುದ್ಧೇ ನಮೋ ಜ್ಞಾನ ಜ್ಞಾನೇ ನಮೋ ಬೋಧ ಬೋಧೇ ನಮೋ ಪಾನ ಪಾನೇ ನಮೋ ಕಲಂಕರ್ತಾ ನಮೋ ಶಾಂತ ರೂಪೇ ನಮೋ ಇಂದ್ರೇಂದ್ರೇ ನಾಥೇಂದ್ರ ಭೂತೇ ಅಲಂಕಾರ ರೂಪೇ ಅಲಂಕಾರ ಅಲಂಕೇ ನಮೋ ವಾಸವಾಸೇ ನಮೋ